0: ಕಿವಿ ದುಳಿಯ
1: ಪ್ರಜ್ಞಾವೇ ದೊರಗಲು ವಿವರಕರಣ ಆಧ್ಯಾತ್ಮಿಕ ಹಂತ
2: ಎಫ್ಎಂ 95.1 ಗಾಳು ದಿಸುವಿಕೆಯ ಸಹ ಅಂತರ್ಜಾಲ ಸುದಿಲ ರೇಡಿಯೋ .lk ಅರ್ಹ ಮುಳ್ಳುಲೋವಟ್ಟಮ್ಮ